ಹರಿ ಮೆರುಯು ಮಲ್ಲಿ ದಿಯ ಮಾರಿ ರಸ್ವಾಸ್ ದೇವು ಮುಂಚಾಂ ಜಾನೀಸು ತಿಮ್ರಾ ಪುತ್ರ ಇಲಾಯಿ ಗದಿ ದಿನೀಸು